ಮಾತನು ಮಾಚಿರಾಯರ ನೂರೇ ನಾನು ಭವಾನು ನೀವಿರ ಅನುಕುನ್ನದಿ ಪೊಂದಡಮೇ ನೀತಿರ ಮನಕುನ್ನದಿ ಪೆಂಚಡಮೇ ಖ್ಯಾತಿರ